ಶಿಷ್ಯನುಭಿಯಾಯ ಓಂ ಆದ್ಯಂತೆ ಕೈ ಅವತಾರ ಸೋಯಿ ಗುರು ಸಂಜೋ ಹಮಾರ ನಮಸ್ಕಾರ ತಿಸಿ ಕೋ ಹಮಾರಿ ಸಕಲ ಪ್ರಜಾಜನೆ ಆಪ ಸುವಾರಿ ಸೇವಕನ್ ಕೋ ಸಬ್ ಗುಣ ಸುಖ ದಿಯೋ ಸದ್ರನ್ ಕೋ ಬಲ ಮೋಹದ ಕಿಯೋ ಕಟ ಕಟ ಕೇ ಅಂತರ ಕೀ ಜಾನತ ಭಲೇ ಬ್ರೇ ಕೀ ಪೀರ ಪಛಾಣ ಚೀಟੀ ದೇ ಕੁੰਚਰ ਸਥੂਲਾ ਸੱਪਰ ਕਿਰਪਾ ਦਿਸ਼ਕਰ ਫੂਲਾ ਸੰਤਨ ਦੁਖ ਪਾਏ ਤੇ ਦੁਖੀ ਸੁਖ ਪਾਏ ਸਾਧਨ ਕੇ ਸੁਖੀ ਏ ਕੇ ਕੀ ਪੀਰ ਪਛਾਣੇ ਕਟ ਕਟ ਕੇ ਪਟ ਪਟ ਕੀ ਜਾਣੇ